ಅವಲಿಂ ಇಮಾಂ ಯಸ್ತು ದುರ್ಗಾಯ ಮಮ ಮಾನವಾ ಪಠೆ ಸರ್ವಭಯಾನ್ ಮುಕ್ತಃ ಭವಿಷ್ಯತಿ ನ ಸಂಶಯ. ಅರ್ಥ, ಕಠಿಣ ಕೆ ದುಷ್ಪ್ರಾಪ್ಯ ಜ್ಞಾನನ ಸ್ವರೂಪೇ ರಹೇಲ, ದುರ್ಗಂ ಧ್ಯಾಂತಿ ಪ್ರಕಾಶಿತ್ತನಾರ, ಜಮ್ನಿ ಮಾಯಾ ಮೋಹ ಅಕಡಚಿ ಏ ದುರ್ಗಂ ಮಾರ್ಗಮ ರಹೇಲ, ದುಷ್ಪ್ರಾಪ್ಯ ಅರ್ಥನ ಸ್ವರೂಪವಾಳ ದುರ್ಗಾದೇವಿನೇ ಅಮೆ ಪ್ರಣಾಮ ಕರೀಶ್. ತೋಜ್ ಸಾಥೆ ದುರ್ಗಂ ದೈತ್ಯನ ಸಂಹಾರಕ, ವಿಕಟ ಆಯುಧನ ಧಾರಣ ಕರ್ನಾರ, ಅವಿಚಿತ್ಯ ಅಂಗೋವಾಳ, ದುರ್ಗಂ ಮಾರ್ಗೇ ಗತಿ ಕರ್ನಾರ ಹೋವಾತಿ ದುರ್ಗಮ್ಯ ಮುಷ್ಕೇಲಿತಿ ಪ್ರಾಪ್ಯಸನಾರ, ಕಂ ನಸಿಬ್ಬಾಳ ಮಾಣಸೋನ ರಕ್ಷಕ್ ಸ್ವಾಮಿನಿ ದುರ್ಗಾದೇವಿ ಖರೇಖರ್ ಪರಮೇಶ್ವರಿ ಎ ಮಾತಾ ದುರ್ಗಮ್ಯ ಛೆ, ದುಷ್ಟೋ ಮಾಟೆ ಭಯಂಕರ ಛೆ, ತಮ್ಮನು ಕ್ರೋಧ ಭಯಾನಕ ಹೋಯಿಷ್, ದುಷ್ಪ್ರಾಪ್ಯ ಮುಷ್ಕಿಲಿಯೋನೆ ತಾಳ್ನಾರ ದುರ್ಗಾ ಮಾತಾ ವಂದನ್ ಕರೀಶ್. ಜೆ ಮನುಷ್ಯ ದುರ್ಗಾನ ಆ ನಾಮೋನು ಪಾಠ ಕರೇಶೆ ತೇ ಬೇಷಕ್ ಬದಾಜ್ ಪ್ರಕಾರನಾ ಭಯಮಾಥಿ ಮುಕ್ತ ಥಾಯಿಶ್.